0: Thank you.
1: ನಿಂತ ಗಿಡ ನೀನ್
0: ಶವ ತತ್ತ
1: ನಗಿಡ
0: ತಿಮಿದ
1: ಕಿಕ್ಕಿ ಗಿಡದ ರೊಂಬ ಸಿಕ್ಕುದಡ.